0: ಕೆಸಿಬಲ್ ಇಸಿಮ್ ಹೆಸರು ಗಲೈಚಿ ವರ್ಲ್ಡ್ ಕಪ್ ನಿಂದ ನೋ ಟೆನ್ಷನ್ ಸಿಂದ ಬಾ ಬಿ ಐ ಪ್ರೊಡಕ್ಟ್ಸ್ ಕುಲಿ ಫಿಶಲ್ ಸಿಂದ ಬಾಕಪ್ಪನೆ ಹೊರ ತಪತ ನಿಷ್ಠ ಟೆನ್ಷನ್ ಕಪ್ನಿ ಪೆಟ್ರೋಲಿನ ಅವಲ್ ಸಿಂದ ಬಾ ಡೇರ್ ಹಡೇರ್ ಶಿಲೆ ಸುಖ ರಜಿ ರತ ನೋ ಟೆನ್ಷನ್ ಯಾದ ಕಿ ಮೇ ಖುಶಾಲ್ ಶಿ ವಯಮ್ ತಲ್ ಸಿಂದ ಬಾ ಪ್ರೊಡಕ್ಟ್ಸ್ ಟೂಲ್ ಹೋದ ಕಮಾಲ್ ಪ್ರೊಡಕ್ಟ್ಸ್ ಮನಾಲ್ ವಯಮ್ ಯುನ ಮುಕಮಲ್ ಸಿಂದ ಬಾ ಡೇರ್ ಹಸಿ ಮನಾಲ್ ಸದ ಕಮಾಲ್ ಸದ ಕಮಾಲ್ ಶಿರ ಜಮಾಖೋರಿ ಲಿಕಲಿ ದಿ ಹಸಿ ದಬ ಮತ ಬ್ಯಾ ಚಿಕಮ್ ದಕನ ಚಿಮಾ ಪಟಾಂಗ್ ಪ್ರೋಗ್ರಾಮ್ ಯಲ್ತ ಬೆಹಮ ಮತ ರೋಸ್ಯಾನ್ ಕೆ ಹಸಿ ವಿ ಅವಲ್ ಕಂಪನಿ ದ ನೋಟ್ ಇನ್ಶನ್ ಸಿಂದ ಬಾ ಬ್ಯಾ ಪ್ರೊಡಕ್ಟ್ಸ್ ಕುಲಿ ಫಿಶಲ್ ಸಿಂದ ಬಾ ಅನ್ನೂರಿ ಕಂಪನಿ ಹೊರತ ಪತ ನಿಷ್ಠ ನೋಟೆನ್ಶನ್ ಕಂಪನಿ ಪಟೋಲ್ ಅವಲ್ ಜಿಂದ ಬಾ ಯಸುಕ್ ರಜೀರ ನೋಟೆನ್ಶನ್ ಯಾದ ಕಿ ಡಿಜನ್ ಖುಶಾಲ್ ಶಿ ವಾಯಮ್ ತಲ್ ಜಿಂದ ಬಾ ಟೂಲ್ ಹದ ಕಮಾಲ್ ಪ್ರೊಡಕ್ಟ್ ಮನಾಲ್ ವಯಮ್ ಕಮಲ್ ಜಿಂದ ಬಾ ಡೇರ ಮನನ ಮನಾಲ್ ಜಮಾ ಹೋರಿ ಖುಶಾಲ್ ಶಿ ಕದರ್ ಮನ ಶಿ ಡಿರ ಡಿರ ಮನನ ಅಸ್ಸಲಾಮು ಅಲೈಕುಮ್ ಅಸ್ಸಲಾಮು ಅಲೈಕುಮ್ ಅಸ್ಸಲಾಮು ಅಲೈಕುಮ್ ವಾಲೇಕುಮ್ ಸಲಾಂ ರಹಮತುಲ್ಲಾಹಿ ವಬರಕಾತು ಡೇರ ಡೇರ ಮನನ ಕಾಲ ದಿ ಮಿಲೋ ಸಲೇ ದೇಜಿ ಖುಬಾಸ ಬರ ದರ ಸರನೆ ಕಿ ಜಿ ಖಾ ಸಲಾಂ ಅಂಡ್ ಸಡೆ ಮಶಿ ಸಂಗ ಏಶ ಹು ಏಕನ ಮುಶಿ ಸುಬ ಸಾಪಶಾನ್ ಹೈಸ್ತವಿ ಖೋಚಿ ಕಲ ದಿ ದಿ ಗಾನಿ ಸರ ಓಕೆ ತವರ ಶಮಿಲೋ ಖುರಿ ಹಾ ಡೇರ ಮನನ ಸನ ಮಲಾಶಿ ತನತ್ ವರ್ತ ಓಕೆ ಅಸ್ಸಲಾಮು ವಾಲೇಕುಮ್ ಸಲಾಂ ವರಹಮತುಲ್ಲಾಹಿ ವಬರಕಾತುಹು شیوزی قربان سو خبرې کوي د کم څه نه حبیب الله بھائی مانا بالکل ورکسلا پات دینه لګی شه ما دومره نری ولې مګورا الکه گاڑی دینه تیر شو لچې ته چیکشا ته بوله شو وې نظر بالکل تیز نیول گردا کی چکشما ಮಾಡ ಗಾಡನ ತಪ್ಪ ಸಿಹಲಿ ಗಾಡಿ ಬೇಚಿ ತರ್ತಿಪ್ಪ ದೇಲಿ ಯಾರೇ ಖೇರ್ದ ಅಮ್ಮ ನೂರ್ ಶಾ ಹುಯಿ ಕೇನ ಬರೋಬಾರ ಹುಯಿ ډیر مننه پروگرام ته روغلی شرکت تو کو ډیر خوشاله شو چې نور ملګرو یاران دوستان ته دیویلی کنه چې نزبان به روغله ده
1: نو ټیم کنه ته یې می دی پوه کنه نو ټیم کنه په برای کې دی لګیاو دا ټیم سره د میاشتې لکه
0: به اویلیبل سی او بازه ګړو ته پرشي ورک وکنه شاته په پرشي ور سره لیکل لیکه چې نو ټینشن
1: دا خو دې یا خبره وکړه نو په کوم ډیر کې لیکو دا کې ویني ولې ورته ته مې وکړه
0: اها
1: ಮಲ್ಕರಿ
0: ಪರ್ಚಿ ಮರ್ಚಿ ಜೋಡಿಲಿ ಕರೆಕ್ಟ್ ದೀರ್ಷಕನ ಅತಾಲೆ ಬಜೆ ಪರ್ಚಿ ಮರ್ಚಿ ಗುರಿ ಮಶೂರ್ ಅಬ್ಬಿ ಅಬ್ಬರ್ಚೆ ಸರ್ ಅಡೀಲಿ ಹೋಗಿ ಸರ್
1: ಬದರ್ಕೋರೆ
0: ಬಿಲ್ಕುಲ್ ಜಮುಂಗ ಪ್ರೊಡಕ್ಟ್ಸ್ ಇದೆ ಇಲ್ಲ ಕದಾಸಿ ಅವ್ರ ತಮಾಷವಾಲಕ್ಕೆ ಜಮುಗ ಶಿಂಪುದ ಜಮುಜ ದಿಸಾರ ತಿಲ್ಲಿ ದಿ ಚಹಾದ ವಿಷ್ಣಾನು ಮಸಲಿಬಿಕನ ವಿಷ್ಣಾನ ಗುರ್ಸಿಜಿ ತೋರ್ತಾ ಇದ್ದಾನು ಟೆನ್ಷನ್ ಶಿಂಪು ಸೈದ ಬಸ್ ತಬರ್ಲ ತಮಾಷ ವರ ವರ ಕೈತೆ ಚಿ ಗ್ಯಾರಂಟಿ ಸರ ಚಿ ಫರ್ಕ್ ನೆಕ್ಸ್ಟ್ ಲೂ ಮಿಲಾ ಹೋಯ್ತೆ ಮಾತ ವಾಪಸ್ ರಾಡೈ ಸೈದ ಕನ ಬಸ್ ದಾದಿವಸ ವರ್ತ ಶವಿಲಿ ದಿ ಬಿಲ್ಕುಲ್ ದಿ ಟಿಕ್ ವರ್ತ ವಿಲಿ ದಿ ಜ ಮನನ ಖುಶಾಲ್ ಶಿ ಕದರ್ಮನ್ ಶಿ ಇಜ್ಜತ್ಮನ್ ಶಿ ಡೇರೆ ಮನನನ್ ಸಿ ಅಲ್ಲ ದಿ ಕದರ್ ಅಲ್ಲ ಖುಶಾಲ್ ಶಿ ಕದರ್ಮನ್ ಶಿ ಮನನ ಸಿ ډیره مننه چې ډیره مننه خوشاله شي که درمن شي د زمګرور وو ډیره مننه خوشاله شي خبرې وکړې درنې خبرې وکړې.

ಓಕೆ ಜಿ, ನೆಕ್ಸ್ಟ್ ಕಲರ್ ಆಫ್ ದಿ ಶುಕ್ ಗುರು ಉಚ್ಚಿ ಸುಗ್ದಿರ ಸರ್. ಅಸ್ಸಲಾಮು ಅಲೈಕುಮ್. ಶೈಯಮ ಜೋಡಿಯಮ ಬರುಬಾರಿ ಮತ್ತ ಸರಂಗಿ ಶೈಯ ಜೋಡಿ ಬರುಬಾರಿ ವಕ್ತು ನಮಿ ಜುನ ದಿಶಿದಿ ಗನ ಬಸ್ ಗರ್ಮಿ ಗುಜಾರ ಕವಿ ಫೈಜಾನ್ ಖಬರ್ ಕೆ ಫೈಜಾನ ಸರಂಗಿ ಶೈಯಮ ಡೇರ ಚುಕುಂದ ಕನ ಲೇಟ್ ಖೂಬ್ ನರ ಚಿಕೆ ಜೆ ಕನ ಅಚ್ಛಾ ಅಲ್ಲ ಬಸೂರ ಖಬರ್ ಕೆ ವಕನ ಶಖಲ್ಕ ದಪದರ್ ಗುರ ಫೈಜಾನ್ ಮಡೆ ಖಡಲಿ ದೋ ಫೈಜಾನ್ ಬಸ್ಕನ ಗಲತ್ ಲೈಜಾನೀರ್ ಗಲತ್ ಮನನ ಫೈಜಾನ ಖುಷಾಲ ಶಿಕ್ಕ ಮನುಷ್ಯ ಡೀರ ಮನನ ಸಿ ಡೇರ ಮನನ ಚಿದ ಅವರ ಸರ್ ಫೈಜಾನ್ ಫೈಜಾನ್ ಡೇರ ಡೇರ ಮನನ ಖುಷಾಲ ಶಿ.

ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಅನಿಲ್ ಐಮಾ ಬೈಜಾನದ ಡಿಐಹನ್ ಅನಿಲ್ ಸನೆಂಗಿ ಖೂರಿ ಶಾಯಿ ಜೋಡೆ ಅವಿಬಾಯಿ ದಾ ಹುದಾಲೆ ರು ಪಡ್ಸಲ ಐಜಿ ದಾಲೆ ರು ಪಡ್ಸಲ ಯಾಕನ ಬಾಸ್ ಚಿಕಮ್ ದೇ ಕನ ತುಸಿರ ಪಸೇರ ಪಟೇಶ ಯಾಕನ ಪ್ರೋಗ್ರಾಮ್ ಮೋರ್ ವೈ ಖುಂದುನ ಮಸ್ಜಿದ್ ತನ ಖಲೇ ಖೂರೆ ಆ ಚಿಕಮ್ ದೇ ಕನ ನೋ ಟೆನ್ಷನ್ ಖುದಾ ಸ್ವಾಸ್ ಹಮ ಇಸ್ತಿ ಮಲವೈಜಿ ಅತಾ ತಾ ಖುದಾ ಸಖನ ಶವಲೇ ಜಿ ಜಮಾ ಖೂರಿ ರವಾಯಖ ಲೈ ಇಸ್ತಿ ಮಾಲಿಕ ಕನ